ni je hun se wo be nyan fish ni bi nsua Nazareth Fisheries nso be boa Nazareth Fisheries wo mo be boa a chere chere kwan a ye fa so a ye nyan fish ye be ma wo enuani nuro